0: ಜನಗಣ ಮನ ಗೀತ ಗಾಯ್ತ ಸುರ್ನವ ಮೆಳೈತಲೆ ಜನಗಣ ಮನ ಗೀತ ಗಾಯ್ತ ಸುರ್ನವ ಮೆಳೈತಲೆ ಜನಗಣ ಮನ ಗೀತ ಗಾಯ್ತ ಸುರ್ನವ ಮೆಳೈತಲೆ ಸುರ್ನವ ಮೆಳೈತಲೆ ಸುರ್ನವ ಮೆಳೈತಲೆ
1: ತರ್ ಮೊಗಳ ಐಕುಪೇನು ಆತಾ ನಿಮಣೆ ಸುವಾತೇರ್ ಸಗಳಿ ಜನ ಎಕ ಸುರಾನ್ ಮುಳುಯಾ ಜಯ ಗೋಯ್ ಜಯ ಜಯ ಗೋಯ್ ಜಯ ಕ್ರಾಂತಿ ದೀನ್ ಜಯ ಕ್ರಾಂತಿಕಾರಿ ಜಯ ಸ್ವತಂತ್ರ ಜುಜಾರಿ
2: मंगळाकपेनो शुभ प्रभात ह्या कार्यावळीन तुम्ही आयकली पवित्र मंगळार ह्या विशयाचेर शकुंतला भरणे हाणी दिल्ली ही माहिती आणि हे उलोप कार्यावळ मुखार व्हरतना आता ऐकूया हे सोबीत सुंदर अशें गीत गोय क्रांती दिसाच्या ह्या खिणार